0: ಚತುರ ಗೋಡ ಚತುರ ಗೋಡ ಚತುರ ಗೋಳ ಕ್ಯಾರ ಗೋಳ ಚತುರ ಗೋಳ ಚತುರ ಏಕ ಪೇರ ಗೋಳ ಬೋಲ ಯಾ ಚತುರ ಬೋಲ
1: ಈಗ ಪೇ ಕೈಸೆ ರಹತಿ ಜಬ ರೆಕಾರ್ಡಿಂಗ್ ಮೇ ಮೌಜೂದ್ ಹೂಂ ಮನ್ನಾ ಡೇ ಕಿಶೋರ್ ಕುಮಾರ್ ಔರ್ ಮಹಮೂದ್ ತೋ ಭೈ ಕಿಸ್ಸಾ ಯೇ ಹೈ ಕಿ ಇಸ್ ಗಾನೆ ಕಿ ಶಕ್ಲ್ ಐಸಿ ನಹೀ ಥಿ ಪಹಲೇ ಜೋ ಗೀತ ಲಿಖಾ ಗಯಾ ಥಾ ಜೋ ಸಂಗೀತ ರಚನಾ ಕಿ ಗಯಿ ಥಿ ರೆಕಾರ್ಡಿಂಗ್ ಕೆ ವಕ್ತ

0: ಚತುರ ನಾರ ಅಮ್ಮ ಜೋಡಗಲಜೆ ಎಕ ಚತುರ ನಾರ ಅಮ್ಮ ಪಕಡ ಕರಕ ಗದೆ
1: ಮೇದೆ ಮನ್ ಕೆ ದ್ವಾರ ಯೇ ಭೂತ